0: ಮುನ್ನೆಲೆ ಬರುತ್ತೆ ಅಂತಾನೆ ಹೇಳ್ತಾ ಇದ್ದಾರೆ.
1: ಸತೀಶ್ ಹೇಳಿದ್ರ
0: ಹೌದು ಈಗಷ್ಟೇ
1: ಕೇಳ್ತೀನಿ, ಈಗ ಸಿಗ್ತಾರ ಅಲ್ಲಿ ಕೇಳ್ತೀನಿ.
2: ಸಿಎಂ ರಿಸೈನ್ ಮಾಡ್ತಾರ ಸರ್?
1: ಥ್ಯಾಂಕ್ ಯು.
3: ಸೀನಿಯರ್ ಲೀಡರ್ ಸರ್, ಆ ಸೀನಿಯರ್ ಲೀಡರ್ಸ್ ಒಂದು ಪಾರ್ಟಿ ರೆಡಿ ಟು ಸೆಂಡ್ ಸಿದ್ದರಾಮಯ್ಯ ಟು ನ್ಯಾಷನಲ್ ಪೊಲಿಟಿಕ್ಸ್ ಬಿಕಾಸ್
1: ಪಾರ್ಟಿ ಇಟ್ ಇಸ್ ಆಲ್ ಅಪ್ ಟು ದಿ ಹೈ ಕಮಾಂಡ್. ಆಸ್ ಐ ಟೋಲ್ಡ್ ಯು, ಇಟ್ಸ್ ಆಲ್ ಅಪ್ ಟು ದಿ ಹೈ ಕಮಾಂಡ್
4: ಸರ್. ವೆನ್ ಇಸ್
1: ಕಮ್ ನೋಡಿ, ಆಲ್ ದಟ್ ವಿಲ್ ಬಿ ಡಿಸೈಡೆಡ್ ಲೇಟರ್. ಥ್ಯಾಂಕ್ ಯು. ಹಲೋ, ಥ್ಯಾಂಕ್ ಯು.
3: ಲಾಸ್ಟ್ ಟೈಮ್ ಯು ಸೀ ಸರ್ ದಟ್ ರಿಪೋರ್ಟ್ ಸರ್, ಇಸ್ ದಿ ನೆಟ್ ಕಮ್ಯುನಿಟಿ ಸರ್ ಲಿಟಲ್ ಬಿಟ್ ಆಫ್ ಆವರ್ ಇಫ್ ಸಿದ್ದರಾಮಯ್ಯ ಹಸ್ ಬೀನ್ ಮೇಡ್ ಟು ಸ್ಟೆಪ್ ಡೌನ್
4: ಅಂಡ್ ಆಲ್ಸೋ ದಲಿತ್ ಕಮ್ಯುನಿಟಿ
3: ವಾಟ್ ಇನ್ ಆಫ್ ರೆಪರ್ಕಷನ್ ಯು ಕ್ಯಾನ್ ಸೀ ಆನ್ ದಿ ಗ್ರೌಂಡ್ ಸರ್, ಯು ನೋ ಇಟ್ ಬೆಟರ್, ಯು ಸೆನ್ಸ್ ದಿ ಪಲ್ಸ್
1: ಸರ್. ಯು ಜಸ್ಟ್ ವೇಟ್ ಅಂಡ್ ಸೀ
4: ಸರ್. ಆಲ್ಸೋ ದಲಿತ್ ಕಮ್ಯುನಿಟಿ ಪ್ರೆಸ್ ಇಲ್ಲಿ
5: ಐಯೋ ರಿಕ್ವೆಸ್ಟ್ ನಡಿರಿ.
3: ಥ್ಯಾಂಕ್ ಯು ಸರ್.
6: All right, so the only thing you will hear from anyone all of today morning is that there is a breakfast meeting. What is going to happen in that meeting? Nobody really giving anything away. Ironically or coincidentally, let me also point out, we spoke of that broken fax machine in Jammu and Kashmir Raj Bhavan. That day also happened to be Eid as well. And that is why they said that nobody had attended to that particular fax machine at a time that Satyapal Malik was the governor. Am I saying anything? I'm just saying that this seems to be a coincidence, but

0: ಆಯ್ತಾ? ಎಲ್ಲ ಸೆಟ್ಲ್ ಆದ್ರ ಎಲ್ಲ
1: ಮೈಕ್ ಇಲ್ವಾ? ಕೇಳಿಸ್ತಾರೆ. ಮಾಧ್ಯಮದ ಸ್ನೇಹಿತರೆ,
2: ಸ್ಪೀಕಿಂಗ್ ಟು ದ ಮೀಡಿಯಾ ಆಸ್ ಹಿ asks everyone if he's audible.
1: Namaskar.
3: He says hello to each and every media personnel who's in the room.
0: ರಾಜ್ಯಪಾಲರ ಭವನದಲ್ಲಿ ರಾಜೀನಾಮೆಯನ್ನು ಸಲ್ಲಿಸಿದ್ದೇನೆ.
4: ಚೀಫ್ ಮಿನಿಸ್ಟರ್ ಕನ್ಫರ್ಮಿಂಗ್ ದಟ್ ಹಿ ಹ್ಯಾಸ್ ಸಬ್ಮಿಟೆಡ್ ಅಂಡ್ ಟೆಂಡರ್ಡ್ ಹಿಸ್ ರೆಸಿಗ್ನೇಷನ್ ಟು ದ ಕರ್ನಾಟಕ ಗವರ್ನರ್ಸ್ ಆಫೀಸ್.
0: ರಾಜ್ಯಪಾಲರು ಊರಿನಲ್ಲಿಲ್ಲ, ಇವತ್ತು ರಾತ್ರಿ ಬರ್ತೇವೆ ಅಂತ ಹೇಳಿ
4: ಅವರ
0: ಕಚೇರಿಯಲ್ಲಿ ತಿಳಿಸಿದರು.
4: ಇನ್ ದ ಸಿಟಿ ಐ ಆಮ್ ಟೋಲ್ಡ್ ಹಿ ಇಸ್ ರಿಟರ್ನಿಂಗ್ ಟುನೈಟ್.
0: ಆದ್ದರಿಂದ ರಾಜೀನಾಮೆ ಪತ್ರವನ್ನು ಅವರ ಕಚೇರಿ ಅವರ ಕಾರ್ಯದರ್ಶಿ ಅವರ ಬಳಿ ಕೊಟ್ಟಿದ್ದೇನೆ.
4: ಗವರ್ನರ್ ಹ್ಯಾಂಡೆಡ್ ದ ರೆಸಿಗ್ನೇಷನ್ ಓವರ್ ಟು ದ ಸೆಕ್ರೆಟರಿ ಅಟ್ ದ ಗವರ್ನರ್ಸ್ ಆಫೀಸ್.
0: ನಾನು ಮೊದಲಿನಿಂದಲೂ ಹೇಳ್ತಿದ್ದೆ, ಅನೇಕ ಸಾರಿ ಹೇಳಿದ್ದೀನಿ ಮಾಧ್ಯಮದವರು ಮುಂದೆ.
4: I have said this many times in the past.
0: High command navaru yavaga soochistare avaga rajinameyanna kodutene ante helidde. Adar prakara
4: the chief minister saying that I have said it on multiple occasions that I will step down if the high command asks me.
0: High command navaru,
4: as per that promise day before yesterday, the high command did speak to me.
0: Rajiname kudi anta helid mele nanu naliddu rajiname kodtene anta helidre ivundu ಹಾಗಾಗಿ ಇವತ್ತು ರಾಜೀನಾಮೆಯನ್ನು ಸಲ್ಲಿಸ್ತಾ ಇದ್ದೇನೆ.
4: ಐ ಹ್ಯಾಡ್ ಇನ್ಫಾರ್ಮ್ ದ ಹೈಕಮಾಂಡ್ ದಟ್ ಐ ವಿಲ್ ರಿಸೈನ್ ಅಂಡ್ ಐ ಹ್ಯಾವ್ ಡನ್ ದಟ್ ಟುಡೇ.
0: ರಾಜ್ಯಪಾಲರು ನನ್ನ ರಾಜೀನಾಮೆ ಪತ್ರವನ್ನು ಅವರು ಬಂದ ಮೇಲೆ ಅಂಗೀಕಾರ ಮಾಡ್ತಾರೆ ಅಂತೇಳಿ ಸಂಪೂರ್ಣ ವಿಶ್ವಾಸ ಇದೆ. ಸಂವಿಧಾನದ ಪ್ರಕಾರ ಮಾಡಲೇಬೇಕು.
4: ಐ ಆಮ್ ಕಾನ್ಫಿಡೆಂಟ್ ದಟ್ ಮೈ ರೆಸಿಗ್ನೇಷನ್ ವಿಲ್ ಬಿ ಆಕ್ಸೆಪ್ಟೆಡ್ ಬೈ ದ ಗವರ್ನರ್ ಅಂಡ್ ಆಸ್ ಪರ್ ದ ಕಾನ್ಸ್ಟಿಟ್ಯೂಷನ್ ಹಿ ಈಸ್ ಮ್ಯಾಂಡೇಟೆಡ್ ಟು ಆಕ್ಸೆಪ್ಟ್ ದಿಸ್ ರೆಸಿಗ್ನೇಷನ್.
0: ಅವರು ಪ್ರೊಸೀಜರ್ ಏನ್ ಮಾಡ್ತಾರೆ?

0: ಅದು ಅವರಿಗೆ ಬಿಟ್ಟಿದ್ದು. ಅದು ಒಂದ್ಸಾರಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟ ಮೇಲೆ ಅಂಗೀಕಾರ ಮಾಡಿ ಮುಂದಿನ ಮುಖ್ಯಮಂತ್ರಿಗೆ ಅವಕಾಶ
1: ಮಾಡಿಕೊಡ್ಬೇಕಾಗಿ ರೆಸ್ಪಾನ್ಸಿಬಿಲಿಟಿ ಆಸ್ ಪರ್ ದ ಕಾನ್ಸ್ಟಿಟ್ಯೂಷನ್ ಟು ಅಕ್ಸೆಪ್ಟ್ ದ ರೆಸಿಗ್ನೇಷನ್ ಒನ್ಸ್ ಇಟ್ಸ್ ಟೆಂಡರ್ಡ್ ಟು ಹಿಮ್ ಅಂಡ್ ಮೇಕ್ ವೇ ಫಾರ್ ದ ನೆಕ್ಸ್ಟ್ ಚೀಫ್ ಮಿನಿಸ್ಟರ್. ದಿಸ್ ಇಸ್ ಹಿಸ್ ರೆಸ್ಪಾನ್ಸಿಬಿಲಿಟಿ.
0: ನಮ್ಮ ಪಕ್ಷ ನೂರ ಮೂವತ್ತೈದು ಪ್ಲಸ್ ಒಂದು ಸ್ಥಾನಗಳನ್ನು ನಾವು ಪಡೆದಿದ್ದೇವೆ.
2: ಪ್ಲಸ್ ಒನ್ ಅಸೆಂಬ್ಲಿ ಸೀಟ್
0: ಜೊತೆಯಲ್ಲಿ ಇಬ್ರು ಇಂಡಿಪೆಂಡೆಂಟ್ಸ್ ಕೂಡ ನಮ್ಮ ಸರ್ಕಾರಕ್ಕೆ ಬೆಂಬಲವನ್ನು ವ್ಯಕ್ತ ಮಾಡಿದ್ದಾರೆ. ಅದರಿಂದ ನಾವು ಸಂಪೂರ್ಣ ಬಹುಮತದಲ್ಲಿದ್ದೇವೆ. ಅದರಿಂದ ಮುಂದಿನ ಮುಖ್ಯಮಂತ್ರಿಗೆ ಅವಕಾಶ ಮಾಡಿಕೊಡಬೇಕಾಗಿರ್ತಕ್ಕಂಥದ್ದು ಸಂವಿಧಾನಬದ್ಧವಾಗಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕರ್ನಾಟಕದ ಮೇರು ನಟ ರಾಜ್ಕುಮಾರ್ ಅವರು ಅಭಿಮಾನಿ ದೇವರು ಅಂತ ಕರೀತಾ ಇದ್ರು.
2: ಕುಮಾರ್ ಯೂಸ್ ಟು ಕಾಲ್ ಹಿಸ್ ಸಪೋರ್ಟರ್ಸ್ ಆಸ್ ಗಾಡ್. ಐ ಆಮ್ ಅ ಪೊಲಿಟಿಷಿಯನ್.
0: ನಾನು ಸಂವಿಧಾನನೇ ನಮ್ಮ ಧರ್ಮ ಅಂತ ತಿಳ್ಕೊಂಡಿರ್ತಕ್ಕಂಥವನು.
2: ಐ ಹ್ಯಾವ್ ಆಲ್ವೇಸ್ ಕನ್ಸಿಡರ್ಡ್ ಕಾನ್ಸ್ಟಿಟ್ಯೂಷನ್ ಆಸ್ ವೆಲ್ ಆಸ್
0: ಮತದಾರರೇ
2: ಮೈ ಗಾಡ್
0: ನಮ್ಮ ಅಭಿಮಾನಿ ದೇವರು.
2: ಅಂಡ್ ವೋಟರ್ಸ್ ಆರ್ ಮೈ ಗಾಡ್ ಆಸ್ ವೆಲ್.
0: ಕನ್ನಡ ನಾಡಿನ ಕರ್ನಾಟಕದ 7 crore ಜನಸಂಖ್ಯೆ ಸೇವೆ ಮಾಡತಕ್ಕಂತ ಅವಕಾಶ ನನಗೆ ಸಿಕ್ಕಿತ್ತು.
2: ಐ ಹ್ಯಾಡ್ ಗಾಟ್ ದಿ ಆಪರ್ಚುನಿಟಿ ಟು ಸರ್ವ್ 7 ಕ್ರೋರ್ ಕನ್ನಡಿಗರ್.
0: ಅವಕಾಶ ಸಿಕ್ಕಿತ್ತು.
2: ಐ ಹ್ಯಾವ್ ಬಿನ್ ದಿ ಚೀಫ್ ಮಿನಿಸ್ಟರ್ ಟ್ವೈಸ್.
0: 2 times ವಿರೋಧ ಪಕ್ಷದ ನಾಯಕನಾಗತಕ್ಕಂತ ಅವಕಾಶ ಸಿಕ್ಕಿತ್ತು.
2: ಐ ಹ್ಯಾವ್ ಬಿನ್ ದಿ ಲೀಡರ್ ಆಫ್ ದಿ ಆಪೋಸಿಷನ್ ಟ್ವೈಸ್.
0: ಈ ಅವಕಾಶವನ್ನು ಒದಗಿಸಿಕೊಟ್ಟಂತ ಸೋನಿಯಾ ಗಾಂಧಿ ಅವರಿಗೆ
2: ಐ ವುಡ್ ಲೈಕ್ ಟು ಥ್ಯಾಂಕ್ ದ ಲೀಡರ್ಶಿಪ್ ದಟ್ ಗೇವ್ ಮೀ ದೀಸ್ ಆಪರ್ಚುನಿಟಿ. ಸೋನಿಯಾ ಗಾಂಧಿ,
0: ರಾಹುಲ್ ಗಾಂಧಿ ಅವರಿಗೆ,
2: ರಾಹುಲ್ ಗಾಂಧಿ
0: ನಮ್ಮ ಅಧ್ಯಕ್ಷರಾದಂತ
2: ಅವರ್ ಪಾರ್ಟಿ ಪ್ರೆಸಿಡೆಂಟ್
0: ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ,
2: ಮಲ್ಲಿಕಾರ್ಜುನ್ ಖರ್ಗೆ ಐ ಥ್ಯಾಂಕ್ ಆಲ್ ಆಫ್ ದೆಮ್.
0: ಈ ಸಂದರ್ಭದಲ್ಲಿ ಅಪಾರವಾದಂತ ಧನ್ಯವಾದಗಳನ್ನು ಅವರಿಗೆ ಇರ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ.
2: ಐ ಗ್ರೇಟ್ಲಿ ಥ್ಯಾಂಕ್ ಆಲ್ ಆಫ್ ದೆಮ್ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ.
0: ಕಾಂಗ್ರೆಸ್ ಸೇರಿದ್ದು 2006.
2: ಐ ಜಾಯಿನ್ ದ ಕಾಂಗ್ರೆಸ್ ಪಾರ್ಟಿ ವೇ ಬ್ಯಾಕ್ ಇನ್ 2006.
0: ಕಾಂಗ್ರೆಸ್ನ ಕಾರ್ಯಕರ್ತರು ಎಲ್ಲ ಕಾಂಗ್ರೆಸ್ನ ಮುಖಂಡರುಗಳು ಶಾಸಕರು ಲೋಕಸಭಾ ಮತ್ತು ರಾಜ್ಯಸಭಾ ಸದಸ್ಯರು ನನಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.

0: I would like to thank all the party workers, leaders who have supported me from the time I've joined the Congress up until today. When I was the Chief Minister twice, in 2013 to 2015, that was the first time that I became the Chief Minister. And now, from 2023 till today, I have served as the Chief Minister for the second term.
1: ಈ ಸಂದರ್ಭದಲ್ಲಿ ನನ್ನ ಜೊತೆ ಕೆಲಸ ಮಾಡಿದಂತ ನನ್ನ ಸಹೋದ್ಯೋಗಿಗಳು ಅವರು ಎಲ್ಲ ರೀತಿಯಲ್ಲೂ ಕೂಡ ಬೆಂಬಲವನ್ನ ಸಹಕಾರವನ್ನ ಪ್ರೀತಿಯನ್ನ ನನ್ನ ಮೇಲೆ ವ್ಯಕ್ತ ಮಾಡಿದ್ದಾರೆ. ಅದಕ್ಕಾಗಿ ನಾನು ಯಾವಾಗಲೂ ಕೂಡ ಚಿರಋಣಿಯಾಗಿರ್ತೇನೆ ಅಂತಕ್ಕಂತ ಮಾತುಗಳನ್ನು
0: I will always be deeply grateful to everybody who has worked alongside me, with me, supported me over these years of me serving as the Chief Minister and in other roles.
1: ಹಳ್ಳಿಗಾಡಿನಿಂದ ಬಂದಂತವನು.
0: I am somebody who has come from a rural setup.
1: ನಾನು ಮುಂದೊಂದು ದಿನ ಶಾಸಕನಾಗ್ತೇನೆ, ಮಂತ್ರಿ ಆಗ್ತೇನೆ, ಮುಖ್ಯಮಂತ್ರಿ ಆಗ್ತೇನೆ, ವಿರೋಧ ಪಕ್ಷದ ನಾಯಕನಾಗ್ತೇನೆ ಅಂತಕ್ಕಂತ ಕನಸು ಕಂಡಿರಲಿಲ್ಲ.
0: I had never dreamt that I will become an MLA. I had never dreamt that I'll become a minister. I had never dreamt that I'll become a chief minister ever.
1: ನಾನು ರಾಜಕಾರಣಕ್ಕೆ ಬಂದದ್ದು ಆಕಸ್ಮಿಕ.
0: It was by mistake that I entered politics.
1: ಯಾಕಂದ್ರೆ ನಮ್ಮ ಕುಟುಂಬದವರು ಯಾರು ಕೂಡ ರಾಜಕಾರಣದಲ್ಲಿ ಇರಲಿಲ್ಲ.
0: Nobody in my family was in active politics.
1: ನಮ್ಮ ತಂದೆ ತಾಯಿಗಳಾಗ್ಲಿ ಅಥವಾ ಇನ್ಯಾರೇ ನಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಂತವ್ರು ಯಾರು ಕೂಡ ರಾಜಕಾರಣದಲ್ಲಿ ಇರಲಿಲ್ಲ.
0: Neither my parents nor anybody in my family were in politics.
1: ನಾನು ಮೊದಲಿನಿಂದಲೂ ಕೂಡ ರಾಜಕಾರಣಕ್ಕೆ ಬಂದಿದ್ದ ಬುದ್ಧ, ಬಸವ, ಬಾಬಾ ಸಾಹೇಬ್ ಅಂಬೇಡ್ಕರ್, ಗಾಂಧೀಜಿ ಇವರ ತತ್ವಾದರ್ಶಗಳಲ್ಲಿ ನಂಬಿಕೆ ಇಟ್ಕೊಂಡಿದ್ದಂಥವನು.
0: I'm somebody who has always believed in the teachings of Buddha, Basavanna, Ambedkar. I believe in what they taught and their ideals.
1: ಸಂವಿಧಾನದಲ್ಲಿ ಅಪಾರವಾದಂತ ಗೌರವ ಇಟ್ಕೊಂಡಿರ್ತಕ್ಕಂಥವ್ರು.
0: I have great respect for the Indian Constitution.
1: ಎಲ್ಲ ಒಂದು ಕುಟುಂಬವಾಗಿ ಬಾಳ್ಬೇಕು ಅಂತಕ್ಕಂಥದ್ರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಯಾವುದೇ ಜಾತಿ, ಮತ ಧರ್ಮ ಇಲ್ಲೇ ಇರ್ತಕ್ಕಂಥ ನಾವೆಲ್ಲರೂ ಕೂಡ ಒಂದು ಕುಟುಂಬವಾಗಿ ಬಾಳ್ಬೇಕು ಅಂತಕ್ಕಂಥದ್ರಲ್ಲಿ ನಂಬಿಕೆ
0: ಇಟ್ಕೊಂಡಿರ್ತಕ್ಕಂಥ
1: ದೇಶದ ಸಂಪತ್ತು, ಅಧಿಕಾರ ಎಲ್ರಿಗೂ ಸಮಾನವಾಗಿ ಹಂಚಿಕೆ ಆಗ್ಬೇಕು ಅಂತಕ್ಕಂಥದ್ರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ
0: I'm also somebody who believes that the nation's wealth and any thing should be equally distributed among everyone. There should be equality in every space.
1: Buddhana vichara Basavannavara vichara Gandhiji avara vichara Baba Saheb Ambedkar

0: कोई बेचारा नमगे आदर्श प्राय
1: By guiding light are the teachings of Buddha, Gandhiji, Basavanna, and Dr. B.R. Ambedkar.
0: ಕುವೆಂಪು ಅವರು ಹೇಳದಂತೆ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಅನ್ನೋದ್ರಲ್ಲಿ ನಂಬಿಕೆ ಇಟ್ಕೊಂಡು
1: And somebody who has always believed in what Kuvempu said, Sarva Janangada Shantiya Tota, that it is a garden of peace with everybody being taken in under the umbrella.
0: I believe
1: that everyone should get equal opportunities, there should be social justice.
0: ಸಮಾನ ಅವಕಾಶಗಳು ಇಲ್ಲದೇ ಇರೋದ್ರಿಂದಲೇ ನಮ್ಮ ಸಮಾಜದಲ್ಲಿ ನಾವು ಅಸಮಾನತೆಯನ್ನು ನೋಡಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು.
1: We've seen inequality in society and we need to ensure social justice.
0: ತೊಲಗಬೇಕಾದ್ರೆ
1: if inequality has to be abolished and removed
0: ಎಲ್ಲರಿಗೂ ಸಮಾನತೆಯ ಅವಕಾಶ ಸಿಗಲೇಬೇಕು.
1: Everyone should be given equal opportunity.
0: ಅದಕ್ಕಾಗಿ ನಮ್ಮ ಮೊದಲನೇ ಅವಧಿಯಲ್ಲಿ ಇದ್ದಂತ ಸರ್ಕಾರ 2013-18 2023 ಇಲ್ಲಿವರೆಗೆ ಇರತಕ್ಕಂಥ ಸರ್ಕಾರ ಸಮಾನ ಅವಕಾಶಗಳು ಸಮಾನ ಸಮಾನತೆ ಬರಲಿಕ್ಕೆ ಪ್ರಯತ್ನಗಳನ್ನು ಮಾಡಿದ್ದೇವೆ. ಮತ್ತೆ ನಾವು ಏನು ಮ್ಯಾನಿಫೆಸ್ಟೋ ಹೇಳಿದ್ದು
1: ದಟ್ ಇಸ್ ದ ರೀಸನ್ ಇನ್ ಬೋತ್ ದ ಟೈಮ್ಸ್ ದಟ್ ಐ ಹ್ಯಾವ್ ಬೀನ್ ದ ಚೀಫ್ ಮಿನಿಸ್ಟರ್ ವಿ ಆಲ್ವೇಸ್ ಟ್ರೈ ಟು ಎನ್ಶೋರ್ ದಟ್ ವಿ ಬ್ರಿಂಗ್ ಇನ್ ಈಕ್ವಾಲಿಟಿ.
0: ಭರವಸೆಗಳು
1: ಇಫ್ ಯು ಆಲ್ಸೋ ಲುಕ್ ಅಟ್ ಆರ್ ಮ್ಯಾನಿಫೆಸ್ಟೋ ದ ಪ್ರಾಮಿಸಸ್ ದಟ್ ವಿ ಹ್ಯಾವ್ ಮೇಡ್ ಆರ್ ಆಲ್ ಇನ್ ಲೈನ್ ವಿತ್ ಇಟ್.

0: 2013 ರಿಂದ 18 ರವರೆಗೆ ನಮ್ಮ ಮ್ಯಾನಿಫೆಸ್ಟೋ ಮೂಲಕ 165 ಭರವಸೆಗಳನ್ನು ಕೊಟ್ಟಿದ್ದೆ. ಆ ಭರವಸೆಗಳಲ್ಲಿ 158 ಭರವಸೆಗಳನ್ನು ಈಡೇರಿಸಿದ್ದೇವೆ.
1: We have given over 160 promises in the manifesto and over 150 were fulfilled when I was the Chief Minister.
0: ಆಮೇಲೆ 2023 ಮ್ಯಾನಿಫೆಸ್ಟೋ ಮೂಲಕ
1: ದಿಸ್ ವಾಸ್ ಇನ್ ದ ಫಸ್ಟ್ ಟರ್ಮ್ ಅಂಡ್ ಅಸ್ ಫಾರ್ ಅಸ್ ದ ಸೆಕೆಂಡ್ ಟರ್ಮ್ ವೆನ್ ವಿ ಬ್ರಾಟ್ ಇನ್ ದ ಮ್ಯಾನಿಫೆಸ್ಟೋ ಇನ್ 2023
0: ಆಗ ಸುಮಾರು 550ಕ್ಕೂ ಹೆಚ್ಚು ಭರವಸೆಗಳನ್ನು ಕೊಟ್ಟಿದ್ದ. ಅವುಗಳಲ್ಲಿ ಇಲ್ಲಿವರೆಗೆ ಸುಮಾರು 300 ಭರವಸೆಗಳನ್ನು ಈಡೇರಿಸಿದೆ.
1: And here again, we have ensured that we fulfill most of the promises that we made in the manifesto.
0: ಇದರ ಜೊತೆಗೆ 5 ಗ್ಯಾರಂಟಿ ಯೋಜನೆಗಳನ್ನು ಕೂಡ ಘೋಷಣೆ ಮಾಡಿದ್ದು. ಈ 5 ಗ್ಯಾರಂಟಿ ಯೋಜನೆಗಳನ್ನು ಕೂಡ ಮೊದಲನೇ ವರ್ಷವೇ
1: ಈಡೇರಿಸಿದ್ದೀವಿ.
0: ಸುಮಾರು
1: ಒಂದು ಇಂಪ್ಲಿಮೆಂಟೆಡ್ ದ 5 ಗ್ಯಾರಂಟೀಸ್ ದಟ್ ವಾಸ್ ಪ್ರಾಮಿಸ್ಡ್ ಬೈ ಅಸ್.
0: ಈ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿದ್ದೀವಿ. ನಾನು ಯಾಕೆ ಇದನ್ನೆಲ್ಲ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ, ನಾವು ಜನತೆಗೆ ಕೊಟ್ಟಂತ ಭರವಸೆಗಳನ್ನ ಕೊಟ್ಟಂತ ವಚನವನ್ನ ಈಡೇರಿಸತಕ್ಕಂತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇವೆ.
1: We have always tried to keep up our promise in the word that we have given to the people, what we

0: said in the manifesto.
1: ಇದು ನನಗೆ ಮತ್ತು ನಮ್ಮ ಪಕ್ಷಕ್ಕೆ ಸಂತೃಪ್ತಿಯನ್ನು ಕೊಟ್ಟಿರ್ತಕ್ಕಂಥ ವಿಚಾರ ಅಂತಕ್ಕಂಥದ್ದನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮೇಲೆ ಅಪಪ್ರಚಾರ ಮಾಡಿದ್ರು ವಿರೋಧ ಪಕ್ಷದವರು.
0: The opposition tried to spread rumors about me.
1: Including none other than Prime Minister of the country.
0: Including the Prime Minister of the country. They said that we will not be able to implement the guarantees, the promises that we have made, that the state exchequer will go empty, the coffers will go empty, but we have proved everyone wrong.
1: ಅಂತೇಳಿ ಇವತ್ತು ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿದ ಮೇಲೆ ಕರ್ನಾಟಕ ಇಡೀ ದೇಶದಲ್ಲೇ ತಲಾ ಆದಾಯ ದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿದ್ದೇವೆ. ತಲಾದಾಯದಲ್ಲಿ ವಿ ಆರ್ ನಂಬರ್ ಒನ್ ಇನ್ ದಿ ಎಂಟೈರ್ ಕಂಟ್ರಿ.
0: The Chief Minister talking about how the state has been generating a lot of revenue despite criticism that there would be empty coffers because of the guarantees.
1: GST collection nalli we are number 2 in the entire
0: country. We are number 2 as far as GST collection in the country goes.
1: Karnataka is number 2. ಆರ್ಥಿಕ ವರ್ಷದಲ್ಲಿ ಈ ದೇಶದ ಜಿಎಸ್ಡಿಪಿ 7.4 ಇದ್ರೆ ಕರ್ನಾಟಕ 8.1 ರಷ್ಟಿದೆ.
0: The Chief Minister now talking about how the GSDP of Karnataka in comparison to the GSDP of the country is higher.
1: Siddaramaiah mukhyamantriyagi hanakasu mantriyagi ee rajyada mele saala maadibittidare ante heli aaropagalannu maartare idu sullu.
0: They've also made allegations that me as a finance minister have borrowed and put the entire state under the burden of debt, but this too is lies.
1: Nanu assemblyalli kuda helidini budget mele uttara koduvaga helidini assemblyalli helidini uttara koduvaga GSDP ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ 2002 ಪಾಸ್ ಆಯಿತು, ಅವತ್ತಿಂದ ಜಾರಿನಲ್ಲಿದೆ. 2002 ಇಸ್ವಿ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಮೂರು ಮಾನದಂಡಗಳನ್ನು ಹೇಳ್ತಾರೆ ಅಲ್ಲಿ. ಒಂದು ಫಿಸ್ಕಲ್ ಡಿಫಿಸಿಟ್ 3% ಒಳಗಡೆ ಇರಬೇಕು. ಒಂದು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸದೃಢವಾಗಿದೆ ಅಂತ ಗೊತ್ತಾಗಬೇಕಾದ್ರೆ ಮೂರು ಮಾನದಂಡಗಳನ್ನು ಹೇಳ್ತದೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ 2002. ಅದರ ಪ್ರಕಾರ ನಮ್ಮ ಫಿಸ್ಕಲ್ ಡಿಫಿಸಿಟ್ 3% ಒಳಗಡೆ ಇರಬೇಕು.

0: ನಮ್ಮದು 3% ಒಳಗಡೆನೆ ಇದೆ. ಕರ್ನಾಟಕದ ಫಿಸ್ಕಲ್ ಡಿಫಿಸಿಟ್ 3% ಒಳಗಡೆ ಇದೆ. ಎರಡು ಆಮೇಲೆ ಸಾಲ ನಮ್ಮ ಜಿಎಸ್ಡಿಪಿಯ
1: Chief Minister, once again going on to reiterate about the fiscal position of the state, about how the state has been financially doing well despite criticisms that have come in from various quarters.
0: 30 ಲಕ್ಷಕ್ಕೂ ಹೆಚ್ಚು ಕರ್ನಾಟಕದ ಜಿಎಸ್ಡಿಪಿ 30 ಲಕ್ಷಕ್ಕೂ ಹೆಚ್ಚು ನಮ್ದು ಜಿಎಸ್ಡಿಪಿ. ಕರ್ನಾಟಕದ ಸಾಲ 25.94 ಅಂದ್ರೆ 3% ಒಳಗಡೆ ಇದೆ. 25 ಅಂತ ಬರ್ಕೋಬೇಡಿ, 24.94 25% ಒಳಗಡೆ ಇರೋದು. 24.94 ಆಮೇಲೆ ಇನ್ನೊಂದು ಏನ್ ಹೇಳ್ತದೆ ಮಾನದಂಡ ಅಂತಂದ್ರೆ ರೆವಿನ್ಯೂ ಸರ್ಪ್ಲಸ್ ಇರಬೇಕು. ನಾವು ರೆವಿನ್ಯೂ ಡೆಫಿಸಿಟ್ ನಲ್ಲಿದ್ವಿ, ಸರ್ಪ್ಲಸ್ ನಲ್ಲಿಲ್ಲ ಈ ವರ್ಷ. ಯಾಕಂತಂದ್ರೆ ಹಿಂದೆ ಇದ್ದಂತ ಬಿಜೆಪಿ ಸರ್ಕಾರ
1: ಟಾಕಿಂಗ್ ಅಬೌಟ್ ಹೌ ದಿಸ್ ಟೈಮ್ ಅರೌಂಡ್ ವಿ ಆರ್ ನಾಟ್ in a situation where we could present a revenue surplus budget and we are in a revenue deficit is what he says. He's blaming the BJP previously, which ran the Karnataka government for this situation financially.
0: ಸುಮಾರು 19,000 crore ರೆವಿನ್ಯೂ ಡಿಫಿಸಿಟ್ ಇದೆ. ಅದು ಯಾಕೆ ಡಿಫಿಸಿಟ್ ಆಯಿತು ಅಂತಂದ್ರೆ ಹದಿನೈದನೇ ಹಣಕಾಸಿನ ಆಯೋಗ ನಮಗೆ ಕೊಡಬೇಕಾಗಿದ್ದಂತ ಹಣವನ್ನು ಕೊಡಲಿಲ್ಲ.
1: Chief Minister, then talking about how funds that were meant for the country, talking about as per the 15th financial and commission, what the state deserves. He's talking about again the devolution of funds towards the state of Karnataka and how it has been unfair.
0: ಆಮೇಲೆ ಕೆರೆಗಳ ಅಭಿವೃದ್ಧಿಗೆ ಬೆಂಗಳೂರಿನಲ್ಲಿ, ಬೆಂಗಳೂರು ಸಿಟಿನಲ್ಲಿ ಕೆರೆಗಳ ಅಭಿವೃದ್ಧಿಗೆ 3,000 crore ರೆಕಮೆಂಡ್ ಮಾಡಿದ್ರು. ಪೆರಿಫೆರಲ್ ರಿಂಗ್ ರೋಡ್ಗೆ 3,000 crore ರೆಕಮೆಂಡ್ ಮಾಡಿದ್ರು, ಅವೆರಡನ್ನು ಕೊಡಲಿಲ್ಲ. ಒಟ್ಟು 11,495 crore ಕೊಡಲಿಲ್ಲ. ಅದರ ಜೊತೆಗೆ ಅಪ್ಪರ್ ಭದ್ರಾಕ್ಕೆ ಬಜೆಟ್ನಲ್ಲಿ ಹೇಳಿದ್ದದು ಶ್ರೀಮತಿ ನಿರ್ಮಲಾ ಸೀತಾರಾಮನ್, ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದದು ಅವ್ರ ಬಜೆಟ್ ಸ್ಪೀಚ್ನಲ್ಲಿ 2023-24 ಆ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದದು ಪರ್ಭದ್ರ ಪ್ರಾಜೆಕ್ಟ್ಗೆ 5,300 crore ಕೊಡ್ತೀನಿ, 5,300 crore ಕೊಡ್ತೀವಿ.
1: Now the Chief Minister is talking about what the announcement had come in from the Finance Minister about the devolution of funds as far as Karnataka is concerned.
0: Amele idu namage GST jari bandadrinda namage pariyara kodta idru.
1: Pariyara they also used to give us compensation after GST had come into the picture. they used to tell us that whatever losses we suffered through GST, they would compensate that.
0: JJM. Jala Jeevan Mission.
1: Now he's talking about the Jal Jeevan Mission.
0: Adrali Sumaru, more than 10,000 crores per liter. More than 10,000 crores. ಅದು ಬರಲಿಲ್ಲ. ಆಮೇಲೆ ನರೇಗಾ ಸ್ಟಾಪ್ ಮಾಡ್ಬಿಟ್ರು.
1: People are now talking about Manrega and how that was stopped by the central government.
0: So, ಹಿಂಗಾಗಿ ನಮ್ಮ ಬಜೆಟ್ ಟು ರೆವಿನ್ಯೂ ಡಿಫಿಸಿಟ್ ಆಗಲಿಕ್ಕೆ ಕಾರಣ ಆಯಿತು. ಅದರ್ವೈಸ್ ನಾವು ಸರ್ಪ್ಲಸ್ನಲ್ಲೇ ಇರ್ತಿದ್ದೆವು.

0: ಇವತ್ತು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಕೊಟ್ಟದ್ರಿಂದ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆಗಿದೆ.
1: The Chief Minister now saying that the guarantee programs of the Congress government has ensured that the capacity, the financial position of the people has increased, and also their spending capacity has also risen.
0: Purchasing power. ಅದೇ ಕನ್ನಡದಲ್ಲಿ ಹೇಳಿದೆ ನಾನು. ನಾನು ಯಾವತ್ತೂ ಕೂಡ ಅಧಿಕಾರದ ಹಿಂದೆ ಹಣದ ಹಿಂದೆ ಹೋದವನಲ್ಲ. ಆಸ್ತಿ ಪಾಸ್ತಿ ಮಾಡ್ಕೋಬೇಕು ಅಂತಲೂ ಕೂಡ ಯೋಚನೆ ಮಾಡಿರಲಿಲ್ಲ. ಮತದಾರ ದೇವರುಗಳು ಯಾವಾಗ ಅಧಿಕಾರ ಕೊಟ್ಟಿದ್ದಾರೆ ಅವು ಎಲ್ಲರೂ ಕೂಡ ಯಾವಾಗ ಯಾವಾಗ ಮಾಡಿದ್ದಾರೆ. ನಾನು 83ರಲ್ಲಿ ಶಾಸಕನಾದವನು, 78ರಲ್ಲಿ ತಾಲೂಕು ಬೋರ್ಡ್ ಮೆಂಬರ್ ಆದವನು, 1978. ಸುಮಾರು 50 ವರ್ಷ ಆಗ್ತಾ ಬಂದಿದೆ ರಾಜಕಾರಣ ಜೀವನ, ಅದು 50 ವರ್ಷ ಆಗ್ತಾ ಬಂದಿದೆ. 28ಕ್ಕೆ 50 ವರ್ಷ.
1: Chief Minister talking about how it will be almost 50 years since he's been in politics.
0: ತೆರೆದ ಪುಸ್ತಕ ಇವತ್ತಿನ ರಾಜಕೀಯದಲ್ಲಿ ಜನಶಕ್ತಿ ಇರೋರು ಮಾತ್ರ ರಾಜಕೀಯ ಉಳ್ಕೊಳ್ಳಲಿಕ್ಕೆ ಸಾಧ್ಯ. ಮತ್ತೆ ಅಧಿಕಾರ ಕೊಡೋರು ಜನರೇ.
1: ಇಟ್ಸ್ ದ ಪೀಪಲ್ ಹೂ ಗಿವ್ ಅಸ್ ಪವರ್.
0: ಅದರಿಂದ ನಾನೆಂದೂ ಕೂಡ ನಾನು ನಂಬ್ಕೊಂಡಿರ್ತಕ್ಕಂಥ ಮೌಲ್ಯಗಳು

0: ಅವುಗಳ ಜೊತೆ ರಾಜಿ ಮಾಡ್ಕೊಂಡಿಲ್ಲ.
1: ಐ ಹ್ಯಾವ್ ನೆವರ್ ಎವರ್ ಕಾಂಪ್ರಮೈಸ್ ಆನ್ ದಿ ಐಡಿಯಲ್ಸ್ ದಟ್ ಐ ಬಿಲೀವ್ ಇನ್ ಥ್ರೂ ಔಟ್ ಮೈ ಕೆರಿಯರ್ ಆಸ್ ಎ ಪೊಲಿಟಿಷಿಯನ್.
0: ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ, ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ, ಕಟ್ಟಕಡೆಯ ಮನುಷ್ಯನಿಗೂ ಕೂಡ ಬದುಕಿನ ಪ್ರಾಥಮಿಕ ಆದ್ಯತೆಗಳಾದ ಅನ್ನ, ಆರೋಗ್ಯ, ಶಿಕ್ಷಣ, ವಸತಿ, ಉದ್ಯೋಗ ಲಭಿಸಬೇಕು ಅನ್ನೋದನ್ನು ನಂಬಿಕೆ ಇದೆ.
1: I always believe that all the people, despite where they come from, which community or caste they belong to, everyone deserves equal rights and equal distribution of wealth.
0: ಅವ್ರಿಗೆಲ್ರಿಗೂ ಕೂಡ ಅನ್ನ, ಗೃಹಲಕ್ಷ್ಮಿ ಮೂಲಕ 2,000 ರೂಪಾಯಿ ಕೊಡೋದು, ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು, ಆಮೇಲೆ ಗೃಹ ಜ್ಯೋತಿ ಮೂಲಕ ಎಲ್ಲ 1,64,00,000 ಕುಟುಂಬಗಳಿಗೆ ಗೃಹ ಜ್ಯೋತಿ ಕೊಡ್ತಾ ಇದ್ದೀವಿ. 1,64,00,000 ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ, ಯುವ ನಿಧಿ, ಶಕ್ತಿ ಯೋಜನೆ, ನಮ್ಮ ಸರ್ಕಾರಿ ಬಸ್ಗಳಲ್ಲಿ ಕರ್ನಾಟಕದ ಒಳಗಡೆ
1: ನಾವು ಟಾಕಿಂಗ್ ಅಬೌಟ್ ದ ಕಾಂಗ್ರೆಸ್ ಗ್ಯಾರಂಟಿ.
0: ಆಮೇಲೆ ರಾಜ್ಯದಲ್ಲಿ ಬರ ಬಂದಾಗ ಬಹಳ ಪ್ರಾಮಾಣಿಕವಾಗಿ ಎದುರಿಸಿದ್ದೀವಿ. ಅದನ್ನು ಈ ನೆಲದ ಜಲ, ನೆಲ, ಭಾಷೆ ಮತ್ತೆ ನೀರು ಜಲ ನೆಲ ಭಾಷೆ ಇದರಲ್ಲಿ ಯಾವತ್ತೂ ಕೂಡ ರಾಜಿ ಆಗಿಲ್ಲ, ಬಿಟ್ಕೊಡ್ತಕ್ಕಂಥ ಪ್ರಶ್ನೆನೇ ಇಲ್ಲ.
1: ಲ್ಯಾಂಗ್ವೇಜ್ ಆನ್ ಲ್ಯಾಂಡ್ ಗೋಲ್ಸ್ ಐ ಹ್ಯಾವ್ ನೆವರ್ ಎವರ್ ಕಾಂಪ್ರಮೈಸ್ ಈವನ್ ವೆನ್ ಇಟ್ ಕಮ್ಸ್ ಟು ದ ವಾಟರ್ ರಿಸೋರ್ಸಸ್ ಅಂಡ್ ದ ಇಶ್ಯೂಸ್ ಪರ್ಟೇನಿಂಗ್ ಟು ವಾಟರ್ ವೆನ್ ಇಟ್ ಕಮ್ಸ್ ಟು ದ ಸ್ಟೇಟ್ ಆಫ್ ಕರ್ನಾಟಕ ಐ ಹ್ಯಾವ್ ಆಲ್ವೇಸ್ ಸ್ಟುಡ್ ಮೈ ಗ್ರೌಂಡ್.
0: ಎಂಟು ವರ್ಷಗಳು ಮುಖ್ಯಮಂತ್ರಿಯಾಗಿ ನಾನು ಎರಡು ಬಾರಿ ಲೀಡರ್ ಆಫ್ ದಿ ಅಪೋಸಿಷನ್ ಆಗಿ

0: I've been the leader of the opposition twice, is what the chief minister is reiterating.
1: ಎರಡು ವರ್ಷ ಮುಖ್ಯಮಂತ್ರಿಯಾಗಿ ಇದನ್ನ ಕಾಂಗ್ರೆಸ್ ಪಕ್ಷ ಒದಗಿಸ್ಕೊಟ್ಟಿತ್ತು. ಅದಕ್ಕೋಸ್ಕರ ಮತ್ತೊಮ್ಮೆ ಕಾಂಗ್ರೆಸ್ಸಿನ ನನಗೆ ಸೋನಿಯಾ ಗಾಂಧಿಯವರು ಕಾಂಗ್ರೆಸ್ಗೆ ಬರಮಾಡ್ಕೊಂಡ್ರು.
0: Now the chief minister thanking the Congress party for everything that they have given him over the years, talking about how it was Sonia Gandhi that got him into the Congress party.
1: ಅಹಿಂದ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾಗ

0: ನಮ್ಮಲ್ಲಿ ಯಾರು ಜನರಲ್ ಸೆಕ್ರೆಟರಿ ಇದ್ರಲ್ಲ ಅವರಲ್ಲಪ್ಪ ಮುಸ್ಲಿಂ ಇದ್ರೆ
1: Ahmed
0: Patel.
2: Chief Minister talking about the late Ahmed Patel and when he was the General Secretary, when he followed agitations around Ahinda after breaking away from the JDS, he is remembering the time where they had invited him to join the Congress Party.
0: Sonia Gandhi urna beti madi. ನಾನು ಕಾಂಗ್ರೆಸ್ ಸೇರ್ಬೇಕೆ ತೀರ್ಮಾನ ಮಾಡಿದೆ. ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರು ಅವತ್ತು ನಾನು ಕಾಂಗ್ರೆಸ್ ಸೇರಿದಾಗ ಮಲ್ಲಿಕಾರ್ಜುನ ಖರ್ಗೆಯವರು ಸ್ಟೇಟ್ ಪ್ರೆಸಿಡೆಂಟ್ ಆಗಿದ್ದರು. ಅವತ್ತು ನನ್ನ ಜೊತೆಯಲ್ಲಿ ಸುಮಾರು 8 ಜನ ಶಾಸಕರು ಸೇರ್ಕೊಂಡ್ರು, ಕಾಂಗ್ರೆಸ್ ಸೇರ್ಕೊಂಡ್ರು. ಅವರಲ್ಲಿ ಕೆಲವರು ಸತ್ತೋಗಿದ್ದಾರೆ.
2: The Chief Minister remembering the people who had joined the Congress along with him and remembering the time where you made that transition.
0: ಯಾರ್ಯಾರು ನನ್ನ ಜೊತೆ ಸೇರ್ಕೊಂಡ್ರು ಅವರು ಎಲ್ರಿಗೂ ಕೂಡ ನಾನು ಚಿರಋಣಿಯಾಗಿದ್ದೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ.
2: I will want to express gratitude to everyone who joined the party along with me.
0: Rajkaran,
2: and I will always be grateful to them.
0: Kone usriro varigu kuda komadiga shaktigala viruddha horata martene.
2: Till my last breath I will fight against communal forces.
0: ಯಾಕೆಂದರೆ ಸಂವಿಧಾನ ಇವೆಲ್ಲಕ್ಕೂ ಕೂಡ ವಿರುದ್ಧವಾಗಿದೆ. ನಾನು ಸಂವಿಧಾನದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವನು. ಒಂದು ವೇಳೆ ಸಂವಿಧಾನ
2: somebody who believes in the constitution and anything against the constitution, I will always continue to stand against.
0: ಮಂತ್ರಿನೂ ಆಯ್ತಿರ್ಲಿಲ್ಲ, ಮುಖ್ಯಮಂತ್ರಿನೂ ಆಯ್ತಿರ್ಲಿಲ್ಲ.
2: If there was no constitution, I wouldn't have been an MLA, minister or even a chief minister. It is because of the constitution written by Baba Saheb Ambedkar that the opportunity has been given to me.
0: ಇದನ್ನು ಮಾಡ್ಕೊಂಡಿರ್ತಿದ್ದೆ ನಾನು. ಯಾಕೆಂದ್ರೆ ನಮ್ಮ ತಂದೆ ತಾಯಿಗಳು ಅವಿದ್ಯಾವಂತರು.
2: My parents were uneducated.
0: ಅದರಿಂದ ಕೊನೆಯ ಉಸಿರಿರೋವರೆಗೂ ಕೂಡ ಸಂವಿಧಾನಕ್ಕೆ ಯಾರೇ ಧಕ್ಕೆ ತಂದರೂ ಕೂಡ ಅದರ ವಿರುದ್ಧ ಕೋಮುವಾದಿ ಶಕ್ತಿಗಳ ವಿರುದ್ಧ ಮತ್ತು ಜನರ ಸಮಾನತೆಗಾಗಿ ಸಮಾನ ಅವಕಾಶಗಳಿಗಾಗಿ ಹೋರಾಟ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಈ ರಾಜ್ಯದ ಜನತೆಗೆ ವಿನಮ್ರವಾಗಿ ಹೇಳಲಿಕ್ಕೆ ಬಯಸ್ತೇನೆ.

0: ಮತ್ತೆ ಇನ್ನೊಮ್ಮೆ ಸೋನಿಯಾ ಗಾಂಧಿಯವರಿಗೆ, ರಾಹುಲ್ ಗಾಂಧಿಯವರಿಗೆ ಮತ್ತೆ ನಮ್ಮ ಪಕ್ಷಕ್ಕೆ ನಮ್ಮ ಎಲ್ಲ ಲಕ್ಷಾಂತರ ಕಾರ್ಯಕರ್ತರು ಇದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ, ಅವರಿಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ಇವತ್ತು
1: ಚೀಫ್ ಮಿನಿಸ್ಟರ್ ನಾವು ಫೈನಲಿ ಥ್ಯಾಂಕಿಂಗ್ ಆಲ್ ದ ಕಾರ್ಯಕರ್ತ.